ಗೌರವ ಗೌರವ ವೇವಾ ಮಹಿಮಾನಿತ ದೇವಿಯನ್ ಮಹಾನ್ ಸೇಠ ಸರ್ವ ಪರಾಕ್ರಮ ದೇವಿಯನ್ ಮಹಾನ್ ಸೇಠ ಅಪಿಟ ಜಯ ದುನ್ನಾವು ಜಯ ದೆನ್ನಾವು ದೇವಿಯನ್ ಮಹಾನ್ ಸೋಭಾಯ್ ಸ್ವಾಮಿನೇ ಆ ಮಹಿಮೆಯೇ ರಜನಿ ಒಬ್ಬಟ ಸ್ತುತಿವೇವಾ ಸ್ತುತಿವೇವಾ ಆದರೆ ಒಬ್ಬ ಹಾಸ್ಯ ಅಪಿಟ ಆದರೆ ಕಲಾ ಸ್ವಾಮಿನೇ ಆಮೇನ್ ಅಲ್ಲೆಲುಯಾ ಕಿಲ ಅಪ್ಪಿ ಒಬ್ಬ ವಾಸಿಡ ಸ್ತುತಿ ಕರಣುವ ಸ್ವಾಮಿನೇ ಆಸೈ ಒಬ್ಬ ನಮದಿನ್ನಟ ಆಸೈ ಪಿಯಾನನೇ ಒಬ್ಬ ನಮದಿನ್ನಟ ಆಸೈ ಒಬ್ಬಟ ಸ್ತುತಿವೇವಾ ಆತ್ಮೀಯಾನನೇ ಬಳೆಯೇ ಪುರುವನ್ ಅಪಿವ ಆತ್ಮೀಯಾನನೇ ಆತ್ಮೀಯಾನನೇ ಶುದ್ಧ ಆತ್ಮೀಯಾನನೇ ಒಬ್ಬ ವಾಂಸೆ ಶುದ್ಧ ಆತ್ಮೇನ್ ಅಪುರುವನ್ನ ಸ್ವಾಮನೇ ಒಬ್ಬ ವಾಂಸೆಗೆ ಆತ್ಮೇನ್ ಅಪುರುವನ್ನ ಪುರುವನ್ನ ಪುರುವನ್ನ ಮಾವಿತೆಯನ್ನ ದೇವಬೇ